ರಾಮ ರಾಮ ರಾಮ ರಾಮ ರಾಮ ರಾಮ ಜೀ ಬೋಲೋ ಸತ್ಯನಾಮ ಸತ್ಯನಾಮ ಸತ್ಯನಾಮ ಜೀ ಬೋಲೋ ಸತ್ಯನಾಮ ಸತ್ಯನಾಮ ಸತ್ಯನಾಮ ಜೀ ಬೋಲೋ ಸತ್ಯನಾಮ ಹರಿ ಹರಿ ಹರಿ ಹರಿ ಹರಿ ಹರಿ ಜೀ ಬೋಲೋ ಹರಿ ಹರಿ ಹರಿ ಬೋಲೋ ಹರಿ ಹರಿ ಹರಿ ಹರಿ ಹರಿ ಹರಿ ಜೀ ಬೋಲೋ ಹರಿ ನಿತ್ಯ ನಿತ್ಯ ಜಪ್ಪಿಯೇ ಹರಿ ನಾಮ ಜೀ ಬೋಲೋ ನಿತ್ಯ ನಿತ್ಯ ಜಪ್ಪಿಯೇ

0: ಹರಿ ಮಾಧವ ಗಿರಿಧಾರಿ
1: ಮಾಧವ ಹರಿ ಮಾಧವ ಹರಿ ಮಾಧವ ಗಿರಿಧಾರಿ
0: ಮಾಧವ ಹರಿ ಮಾಧವ ಹರಿ ಮಾಧವ ಗಿರಿಧಾರಿ
1: ಮಾಧವ

ರಾಮ ರಾಮ ರಾಮ ರಾಮ ರಾಮ ರಾಮ ಜೀ ಬೋಲೋ ಸತ್ಯನಾಮ ಸತ್ಯನಾಮ ಸತ್ಯನಾಮ ಜೀ ಬೋಲೋ ಸತ್ಯನಾಮ ಸತ್ಯನಾಮ ಸತ್ಯನಾಮ ಜೀ ಬೋಲೋ ಸತ್ಯನಾಮ ಹರಿ ಹರಿ ಹರಿ ಹರಿ ಹರಿ ಹರಿ ಜೀ ಬೋಲೋ ಹರಿ ಹರಿ ಹರಿ ಬೋಲೋ ಹರಿ ಹರಿ ಹರಿ ಹರಿ ಹರಿ ಹರಿ ಜೀ ಬೋಲೋ ಹರಿ ನಿತ್ಯ ನಿತ್ಯ ಜಪ್ಪಿಯೇ ಹರಿನಾಮ ಜೀ ಬೋಲೋ ನಿತ್ಯ ನಿತ್ಯ ಜಪ್ಪಿಯೇ

ಗುರ ಮೀಸೆಗ ಜಟಾ ಜೂಟ ಮುನು ಸಿರ ಮುನ ಮೆರೆಯಗ ಮಾರದುಡು ತಂಬುರ ಮೀಸ ಜಟಾ ಜೂಟ ಮುನು ಸಿರ ಮುನ ಮೆರೆಯಗ ಮಾರದುಡು ತಂಬುರ ಮೀಸ ಜಟಾ ಜೂಟ ಮುನು ಸಿರ ಮುನ ಮೆರೆಯ ತ್ರಿಶೂಲಂಬುದಾತಿ ಪುತುಹರುಡು ತದಿಂ ತದಿಂ ಕದು ಕದಿತ ಕಯನು ತ್ರಿಶೂಲಂಬುದಾತಿ ಪುತುಹರುಡು ತದಿಂ ತದಿಂ ಕದು

0: ಹರಿ ಮಾಧವ ಗಿರಿಧಾರಿ
1: ಮಾಧವ ಹರಿ ಮಾಧವ ಹರಿ ಮಾಧವ ಗಿರಿಧಾರಿ
0: ಮಾಧವ ಹರಿ ಮಾಧವ ಹರಿ ಮಾಧವ ಗಿರಿಧಾರಿ
1: ಮಾಧವ ಹರಿ ಮಾಧವ ಹರಿ ಮಾಧವ